ಗುಣನಂದನ ಅಮರತ ಹರ ನಮ ಹರ ತ್ಯಾಯ ಸುಖ ಪಾಯ ಜಿಯೋ ಮನಸಾ ತಾರಜೋ ಕರ್ತೇ ಆವೇ ಸಾಧ ಸಂಗಮ ಸಾಧ ಸಂಗ